ಮತ್ತೆ ಹಳಿಯತ್ ಸನ್ನಿ ಆಲಯನೇ ಇಲ್ಲಿ ತಕೊಳ್ಳಲ್ಲ ಹಲ್ಲಾಲ ಹಳಿಯತ್ ಹಾಂ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್ಬ ಅಬ್